ಪದ ಜನ ಸನಕನಾರದಂ ನರ್ತನ ಮುರಳೀಧರಂ ನಟ ಶುಕ ಸನಕನಾರದಂ ನರ್ತನ ಮುರಳೀಧರಂ ನಟ ಶುಕ ಸನಕನಾರದಂ ನೀರಜಾಸನಾದಿನುತಂ ನೀಲಮೇಘ ಜಿತಗಾತ್ರ